0: ಲಾಂಗ್ಹೆಲ್ಲೊ ಎ ಪ್ರಾನ್ ಲಾಂಗ್ಹೆಲ್ಲೊ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅರ್ನಿ ವಾಂಗ್ ತ ಮಿನಿಟ್ ಫೋಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆ ಮೇರಾ ಪುಥೋತ್ ಪಾಂಗ್ಸಾಮ್ ಥುವಾನ್ಸಿ ಲಾಂಗ್ ಜು ನೈಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲೊಂಗ್ ಮತ್ಸಿ ಪಾಂಗ್ಸಾಮ್ ನೈಜಿ ಕಪ್ರೆಗ ಅಫುಲೆ ಅಲೊಂಗ್ ಜೊಂಗ್ಸಿ ಲಾಂಗ್ ಪೆ ಜೊಯ್ ಥು ಪುಲೋತಂಗ್ತೆ ಲಬಂಗ್ ಸುವಾ ಲಾಂಗ್ ಚೆಹೋ ಥು ದೆತ್ ತಹಾಯ್ ಡೊಂಕೋಲ್ ಅಪೆನ್ ಲಾಂಗ್ ತು ಅಕುಂಗ್ ಅರಾಯಲೊಂಗ್ ಲಾಂಗ್ ಪಚಿ ತಿವೋಕ್ ಲೊಂಗ್ ಲೆ ದೆತ್ ನೈಜಿ ಜೊಂಗ್ಸಿ ಲಾಂಗ್ ಚಿ ತಿವೋಕ್ ದು ಪುಲೋತಂಗ್ತೆ ಲಬಂಗ್ ಸ್ವಾದಿಮ ಲೊಂಗ್ ಬ್ಲೀಚಿಂ ಪೌಡರ್ ಮತ್ತೆ ಅದುಗ್ ರಿಗ್ ಪೆನ್ ತಾಯ್ ನೈಜಿ ನಿಂಚಿ ಬಿಗ್ ಥಾ ಕಿಜುನ್ ಅಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತ್ತೆ ಅಫುಲೆ ಕೈಕೆ ತಾ ದಿವ್ಯರ್ ನೈಜಿ ಲಾಂಗ್ ಕಚು ಎನ್ ಅಹುತಾ ಇರಿ ಪೆನ್ ಚಿಫುವಕ್ ನಂಗ್ನೆ ಅಬೆ ಕಿದಿಂಗ್ ಕೆಥೊನ್ ತಾಂಗ್ ಅಹರ್ ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚೋಸೊಕ್ ನೈಜಿ
1: লাকে আকাশবাণী গুহাটি মহাবাহু ডনলিয়া জন্তু লুনবারি মাংডেং আলং আসন আসন কাপড়ে কাপড়ে লুনসে পোর টুম পেন কিলুন আলুন আর্জিক লং পোহ তাংতে আফ্রাংসিয়া লুন আর্জিক সেনা হেমারি রং ফার পেন কিলুন আলুন কে আদামাসার আলুন আর্জিক সেনা